0: ಆಕಾಶವಾಣಿ ಇಂಫಾಲ್ಗಿ ಎಫ್ಎಂ ಸಂಗಾಯಿ ಚಾನೆಲ್ದಗಿನಿ.
1: ಲಿಟಲ್ ಕ್ಲಿನಿಕ್ ನಗರಂನ ಮಿಯಾಂದ ಮತಂಗ ಚುನರ್ಬ ಖುಜು ಖುಲಾಯಿ ಮತಿಯಂಗ್ನ ಸ್ಪೆಷಲಿಸ್ಟ್ಸಿಂಗ್ನ ಮಕ್ಕಳ್ ಖುದಿಮಕಿ ಅನಾಲಯಂಗಿ ಖುದೋಂಗ್ಚಾಬ ಪಿಜರಿ 24/7 ಇಮರ್ಜೆನ್ಸಿ ಅಂಡ್ ಟ್ರಾಮಾ ಕೇರ್ ವಿತ್ ಅಡ್ವಾನ್ಸ್ ಇಕ್ವಿಪ್ಮೆಂಟ್ ಅಡ್ವಾನ್ಸ್ ನ್ಯೂರೋ ಸರ್ಜರಿ ಕೇರ್ ಬ್ರೇನ್ ಅಂಡ್ ಸ್ಪೈನ್ ಸರ್ಜರಿ ಹೆಡ್ ಇಂಜುರಿ ಅಂಡ್ ಟ್ರಾಮಾ ಕೇರ್ ಸ್ಲಿಪ್ ಡಿಸ್ಕ್ ಅಂಡ್ ಸ್ಪೈನ್ ಡಿಸ್ಆರ್ಡರ್ಸ್ ಬ್ರೇನ್ ಟ್ಯೂಮರ್ ಅಂಡ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಮಿನಿಮಲಿ ಇನ್ವೆಸಿವ್ ನ್ಯೂರೋ ಸರ್ಜರಿಗೆ ಮತಕ್ತ ಹೆಪಾಟೋ ಪ್ಯಾನ್ಕ್ರಿಯಾಟೋ ಬೈಲರಿ ಸರ್ಜರಿ ಅಮಸುಂಗ್ ಜಿಐ ಆನ್ಕೋ ಸರ್ಜರಿ ಲೆಪಾರೋಸ್ಕೋಪಿಕ್ ಕೊಲೋರೆಕ್ಟಲ್ ಗ್ಯಾಸ್ಟ್ರಿಕ್ ಲಿವರ್ ಗಾಲ್ ಬ್ಲೆಡರ್ ಅಂಡ್ ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್ ಅಮಸುಂಗ್ ಟ್ಯೂಮರ್ ಸರ್ಜರೀಸ್ ಅಡ್ವಾನ್ಸ್ ಜಿಐ ಲೆಪಾರೋ ಎಂಡೋಸ್ಕೋಪಿಕ್ ಸರ್ಜರೀಸ್ ಜಿಐ ಸರ್ಜಿಕಲ್ ಎಂಡೋಸ್ಕೋಪಿ ಇಆರ್ಸಿಪಿಗೆ ಖುದೋಂಗ್ಚಾಬ ಫಂಬಿಗನಿ ಆರ್ಥೋಪೆಡಿಕ್ ಸರ್ಜರಿ ಆಬ್ಸ್ಟೆಟ್ರಿಕ್ಸ್ ಅಂಡ್ ಗೈನೋಕೊಲೊಜಿ ರೆಸ್ಪಿರೇಟರಿ ಅಂಡ್ ಸೆಸ್ ಮೆಡಿಸಿನ್ ಅಮಸುಂಗ್ ಪೆಡಿಯಾಟ್ರಿಕ್ಸ್ಗೆ ಸ್ಪೆಷಲಿಸ್ಟ್ ಡಾಕ್ಟರ್ ಸಿಂಗ ಕನ್ಸಲ್ಟ್ ತಗೋಗಿ ಖುದೋಂಗ್ಚಾಬಸು ಲೈಗನಿ ಫುಲಿ ಇಕ್ವಿಪ್ ಲೈರಬ ಐಸಿಯು ಎಂಡೋಸ್ಕೋಪಿ ಅಂಡ್ ಬ್ರೊಂಕೋಸ್ಕೋಪಿ ಆಪರೇಟಿಂಗ್ ಮೈಕ್ರೋಸ್ಕೋಪ್ ಕ್ಯೂಸಾ ಸಿ ಆಮ್ಗೆ ಮತಿಯಂಗ್ನ ಲಾಯಂಗ್ಬಗೆ ಖುದೋಂಗ್ಚಾಬ ಫಂಬಿಗನಿ ಹೇನ ಅಕುಪ ಮರೋಗಿದಂಬಕ್ ಲಿಟಲ್ ಕ್ಲಿನಿಕ್ ನಟ್ರಗ ಮೊಬೈಲ್ ನಂಬರ್ 8787363755 ಕ ತನಬಿಯು.
0: ಅದೊಮ್ನ ಥೋರಮ್ ತಾಬಿರಿ ಬಸ್ಸಿ ಮೆಗಾಹರ್ಷಾ ಮೊಹಂ ದಸ್ಮಿಕ್ ಮಂಗಾಗಿ ಎಫ್ಎಂ ಸಂಗಾಯಿ ಚಾನೆಲ್ದಗಿನಿ.

0: మనా విష్ణు విష్ణు మహాపాపి ఐన నహార్ మకై దైవ చారి బంగో మషే మసిది నంగి ఉశిష్ట నంగ నగ ఐన అరియమ థక్బోరి మహాపాపి ప్రాంతజరో హాయిదన బ్రాహ్మణ షావుదన హైర మేరగా బ్రాహ్మణ కరి కలి మాన చంగోం చ పూజే మసిద ప్రాంతారి బసి మహా మరణాయున థై అయ్యి మానవైద మక్త ప్రాంతారి బ్రా కరిగినో హైదన ధ్యాన తౌదన ఏరగా అచ్చం నా హంగోయేదో మదు దహై హై హే మందో నంగ నంగ అసి హూ చి ఫూ అచిగుమ్లబ చంగోం చ పూజే మసిద చోంధరే ప్రాంతారి బసి నరనాయి కన నవ నరనాయి నవు ధనవగిద మక్త చోంధవద ప్రాంతాబో తరే నంగ చిరో అదుగా ಕನಾಗುಂಬಾಮಗಿ ಸ್ವಹಾಯಿದಂತ ಕನಾಗುಂಬಾಮಗಿ ಕಾನ ನಬಗಿದಮ್ಮಕ್ತ ನನ್ನ ಪ್ರಾಂತಾಬೋ ಹೇತಾರಗದಿ ಶೇಷೆ ಮುನಿ ಐ ಬ್ರಾಹ್ಮಣ ಐ ಬೋರ್ದಗಿ ನುಪಿ ಒರೆ ನುಪಿ ಒಯ್ನ ಹಿಂಕಲೋ ನುಪಾವರೆ ನಿಪಾವರೆ ಹಿಂಕ ಚರೋ ಹೈದನ ಬ್ರಾಹ್ಮಣ ಸೇ ಮಸಿನ ಹೇ ಕೃಪಾ ಪಿಬ ಮತಂ ದ ಅದುಗುಂ ಲವ ಮಂದೋ ಹಂಗೋಯದೋ ಮಧು ನುಪಿ ಜುಬೋತಿ ಕೈನಾಮ ಒಯ್ನ ಚಾಪ್ ಲೇಪ ಯುವತಿ ಕೈನ ಆಮೋನೆ ಹೆಲ್ಲೆಪ ಕಾಲದ ಮದುದ ಗರ್ಗ ಮುನಿ ನಾ ಭೀಮಾ ನಂಬುಕ ನಾನು ಗುರುದೇವ ಅಯ್ಯಸಿ ಗುರುದೇವಗಿ ಬಾಯ್ಕ ಮತ್ತುಂಗಿನ ಗುರುದೇವಗಿ ಕೃಪಾನ ನನ ಐ ಹಂಗುವೇದೋ ಮದುನು ಒಂಜಬನ್ನು ಪೀದಿ ಏ ಅದು ಒರೆಬದಿ ಹಾಯು ನನಂಗಸಿ ಅಸಿಗುಮ್ಲವ ಚಂಗೋಂ ಚ ಪೂಸೆ ಮಸಿ ತಾದ ಶ್ರೀಮ ಮಿಸಿ ಕರಿಗಿನು ಗುರುದೇವ ತೈನತಿ ಮಮ ಹಂಗೈದ ಐ ತಾನರಕ್ಪ ಸೊಪೋಲಿಲ್ಲದೋ ಮಧುನ ಐಬು ಕೋಯ್ ಥೀ ಥಿರಿ ಉಪಾಯ ಲೈತ್ರವ ಐನ ಗುರುದೇವಗಿ ಉರಾಹುಂದಾಂಗದೋ ಮಧುದ ಲೋತ್ರನ ಲೈವಾ ಐ ಥಿಯ ಭಂಗ್ರ ಕಹಾನ ಗುರುದೇವಗಿ ಚಾನವ ಸಂಗೋ ಮಸೆ ಮಸಿದ ಮಾನ ಹೂ ಕಾಮ ಝಲ್ಲ ಮಿಹಿರ ಒರೇನ್ ಗುರುದೇವನ ಕರಿ ಗುಂಬದ ಖಂಗ್ದನ ಚಾರು ಥೌರೇ ಗುರುದೇವ ಪ್ರಾಂತಾಗದ್ರ ಚುಮ್ ಖಲು ರೇರಗ ನನಾಯನ ಅದುಗುಮ್ಲ ಹೂವದೋ ಮಧು ಗುರುದೇವ ಪ್ರಾಂತಾಜಗದ ನನಾಯನ ಥಗ ಪ್ರಾಂತಾಜಗಿ ಥಾರಮಿ ಬನಿ ಗುರುದೇವ ಹಾಯ್ದನ ಅದುಗುಮ್ಲ ಬಿ ಜುವೋತಿ ಕೈನಾದೋ ಮಧುನ ಭಕ್ತಿ ತರ್ಪ ಕಾಲದ ಮಗ್ತದ ಫರೇ ಫರೇ ವೇಮ ಹಸಿ ನಗಿದಿ ಐ ಇಚಾ ಒಯ್ನ ನಂಗಸೆ ಲೈರೋ ಹಾಯ್ದನ ಭರ್ಗವ ಮುನಿಯಸೆ ಮಸಿನ ಅದುಗುಮ್ಲವ ಜುವೋತಿ ಕೈನಾದೋ ಮಧುಗಿ ಮಫಂದ ಮಾಗಿ ಮಮ್ಮಿಂಗಸೆ ಮಂದೋ ಹಂಗೋಯ್ದಗಿ ಪೋಯೇ ಮಂದೋ ದೋರಿ ಹಾಯ್ದನ ಥೋಲಿ ಮಸಿಗಿ ಮಖಾದ ಲಾಕದವ ಐದಾಯ್ದಿ ಕನಾಗುಂಬ ಸರಸ್ವತಿ ಕೃಪಾಲಯವ ಓಜಾಸಿನ ಅಮುಕ್ ಶವಾ ಫಂಬಿರಷ್ಣು ನನಾಯ ಮೂರ್ಖಗಿ ಮತಾಂಗ ಸಾಂಗೋದಿ ಶ್ರೀ ಸೀತಾರಾಮ ಹಬ ನಾಮ ಸೆ ಸೋಲೆ ಬೀಸರಾಮ ಪೊಥಾ
1: ತಾವಿರೆ ರಾಮಾಯಣ ವಾರಿ ಮತಾಂಗ್ನ ರಾಮಾಯಣ ಉತ್ತರಕಾಂಡದಗಿ ಮನುಂಗ್ದ ಕುಬೇರ್ಗ ರಾವಣ್ಗ ಲಾನ್ಥೆಂಗ್ನವಗಿ ಮತಾಂಗ್ ವಾರಿ ಲಿಬಿಕಿಬ ನೋಮಾಯ್ಥೆಮ್ ಪ್ರಿಯಕುಮಾರ್ ಆಕಾಶವಾಣಿ ಇಂಫಾಲ್ ಹೌಸಿಕ್ ಮಥಂಗಿ ಥೌರಂ ವೆಸ್ಟರ್ನ್ ಮ್ಯೂಸಿಕ್ ಇದಮ್ಮಗ್ ಸ್ಲೋನಿ ಸೆಂಗುಲ್ದ ಕುತ್ಸಿನ ಜರಿ